do bi ye juma ni pa ne sori kase nti jama moni ni yakopo betwe na ye juma obi a wo obo drama yi wo yakopo betwe na ye juma so ya me do bi be ye juma diso ma bo amani ansa wo ye gwan wo ye gwan ela so ya me do bi be ye juma diso ma bo amani ese ojo ni pa we be ye juma ti se ade obeye no jidi